ಮಾನಸ ಪರಿಶೋಧಕಾಯ ನಮಃ. ಓಂ ಶ್ರೀ ಸಾಯಿ ಸಾಧಕಾನುಗ್ರಹ ವಟವೃಕ್ಷ ಪ್ರತಿಷ್ಠಾಪಕಾಯ ನಮಃ. ಓಂ ಶ್ರೀ ಸಾಯಿ ಸಕಲ ಸಂಶಯ ಹರಾಯ

ಭಕ್ತ ಕರುಡಗು ದಾಸುಡೇ ಒಂಜುಡಗುನು. ಸಾಯಿ ಮಾಟ ಸಕಲ ಸೌಭಾಗ್ಯ ಮೂಲ ಮೂಟ, ಸಾಯಿ ಮಾಟ ಸಕಲ ಸೌಭಾಗ್ಯ ಮೂಲ ಮೂಟ. ಸಾಯಿ ದೃಷ್ಟಿ ಪಾರಿಜಾತ ವೃಷ್ಟಿ, ಸಾಯಿ ಚೇಯಿ ತಲ್ಲಿ ಪ್ರೇಮ ಲೋಪಲ ಸಾಯಿ,